0: ಹಾಕೊಂಡು ಮಾತಾಯಿ ಮಂದಿ ಹಾಕಿರೋದೇ ಮಾ ಲೇಕಿನ ಎಡಪ ಅಂದ್ರೆ ಹಾಕೊಂಡು ಮನಾ ಮಾಕಮ್ಮ ಜಾಹಿ ಅಲ್ಲಿ ತಾಯಿ ಪಚ್ಚಕ ಅಂತ ಕುಂದರು
1: ಹೊಯ್
0: ಇಸ್ ಕೊಲಾಕರ್ಸಿ ಜಾಹಿ ಅಲ್ಲಿ ತಾಯಿ ಬೆಂಜಾ ನಿಹಾರು ಜಮಾದನ
1: ಜಿತ್ತಿತರ ಕಾಲ ಬರಲ್ದ ಮೇಲೆ ಹೇಳಿ ನಿಮ್ ಜಿತ್ತ ಬೇಲೆ ಬರ್ತಿಯಾ ನಿಮ್ಮ ಮಾಲ ಚಾರ್ ಹೋ ಬಾಕಿ ನಿಮ್ ಛೋಟಿ ರಾಜಕಾರ ಅದ್ಗಿಲ್ಲ ಕಣಕ್ಕೆ.

0: ನಾಕ
1: ಹಾರೋ ಹಕ್ಕಿ ಪಾಲಿಗೆ,
0: ಹಾರೋ ಹಕ್ಕಿ ಪಾಲಿಗೆ,
1: ರೆಕ್ಕೆ ಬೀಸಿ ಧೈರ್ಯ ಸೂಸಿ,
0: ರೆಕ್ಕೆ ಬೀಸಿ ಧೈರ್ಯ ಸೂಸಿ,
1: ಚುಕ್ಕಿ ಮುಟ್ಟೋ ಹಮ್ಮಿಗೆ,
0: ಚುಕ್ಕಿ ಮುಟ್ಟೋ ಹಮ್ಮಿಗೆ.
1: ಲಿಖಲಿಯಾ?
2: ಹಾಂ.
1: ಸಬ್ ಲೋ ಲಿಖಲಿಯಾ?
2: ಹಾಂ.
1: ಅಚ್ಛಾ, ತೋ ಅಗ್ಲಾ ಸ್ಟ್ಯಾಂಜ. ದೂರ ದೂರ ಹಾರಿ ಹಾರಿ,
0: ದೂರ ದೂರ ಹಾರಿ ಹಾರಿ,
1: ವ್ಯೋಮ ಕಾಣುವ ಬಗೆ,
0: ವ್ಯೋಮ ಕಾಣುವ ಬಗೆ,
1: ಹಸಿವ ಮರೆಸಿ,
0: ಹಸಿವ ಮರೆಸಿ,
1: ವಾಂಛೆ ಮೆರೆಸಿ,
0: ವಾಂಛೆ ಮೆರೆಸಿ,
1: ದಿಗಂತ ಸೇರೋ ಲಘು ಬಗೆ,
0: ದಿಗಂತ ಸೇರೋ ಲಘು ಬಗೆ.
1: ತೋ ಅಬ್ ಬಚ್ಚಾ ಆಖಿರ್ ಸ್ಟ್ಯಾಂಜ ವೋ ಭೀ ಸುನಾ ದೋ, ಲಿಖ್ ಲೇತೆ ಹೈ. ಯಾವ ನಾಡೋ ಎಂಥ ಕಾಡೋ,
0: ಯಾವ ನಾಡೋ ಎಂಥ ಕಾಡೋ,
1: ಹಾರೋ ಆಸೆ ಹಕ್ಕಿಗೆ,
0: ಹಾರೋ ಆಸೆ ಹಕ್ಕಿಗೆ,
1: ಮುಕ್ತ ಗಗನ ನೂರು ಕಾಲ,
0: ಮುಕ್ತ ಗಗನ ನೂರು ಕಾಲ,
1: ಈಜೋ ಶಕ್ತಿ ರೆಕ್ಕೆಗೆ,
0: ಈಜೋ ಶಕ್ತಿ ರೆಕ್ಕೆಗೆ.
1: ತೋ ಸಬ್ ಲೋಕ್ ಈ ಗಾನಾ ತೋ ಲಿಖ್ ಲಿಯಾ. ಅಭಿಷೇಕ್ ಕೈಸೆ ಗಾನಾ, ಕಿಸ್ ತರ ಗಾನಾ, ಏ ತೋ ಮಾಲೂಮ್ ಹೋ ರಹೇ ನಾ?
2: ಹಾಂ.
1: ಅಚ್ಛಾ ಜೀ, ಜರಾ ಚುಪ್ಕೆ ರಹೇನಾ, ಗೀತಾ ಜೀ ಆ ರಹೀ ಹೈ ದೀದಿ, ಉಸೀ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೇ.
2: ಹಾಂ.
1: ಗೀತಾ ಜೀ ಆಯೇ ಯಹಾಂ, ಹಮಾರೆ ಬಚ್ಚೆ ಸಬ್ ಏ ಗಾನಾ ಸೀಖನಾ ಚಾಹತೆ ಹೈ, ಪಹಲೇ ಇಸ್ಕೆ ಆರೋಹ ಅವರೋಹ ಕ್ಯಾ ಹೈ ಏ ಬತಾಯೇಗೇ?